ಸಪ್ತವರ್ಣೀಯ ಸಂಚೇತನ ನಿರ್ದಿಷ್ಟ. ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯಾಪ್ರಾಹ್ಣೆ ಕುವೈತ್ ದೇಶಸ್ಯ ಪ್ರಮುಖೇಣ ಶೇಖ್ ಮಿಶಾಲ್ ಅಲ್ ಅಹಮದ್ ಅಲ್ ಜಾಬೀರ್ ಅಲ್ ಸಬಾಹ ಇತ್ಯನೇನ ಸಾರ್ಧಂ ದೂರಭಾಷೇಣ ಸಂವಾದಂ ಅಕರೋತ್. ಉಭೌ ನೇತಾರೋ ಪಶ್ಚಿಮೇಷ್ಯಾಯಾಂ ಪರಿವರ್ತಿತ ಸುರಕ್ಷಾ ಪರಿಸ್ಥಿತಿಮಾಲಕ್ಷ್ಯ ಪರಸ್ಪರಂ ವಿಚಾರ ವಿನಿಮಯಂ ಕೃತವಂತೌ. ಪ್ರಧಾನಮಂತ್ರಿಣಾ ಕ್ಷೇತ್ರೇ ವಿವರ್ಧಿತ ತನಾವಪೂರ್ಣ ವಿಷಯ ಗಂಭೀರ ಚಿಂತಾ ಪ್ರಕಟಿತ ತಥಾ ಚ ಕುವೈತಸ್ಯ ಸಾರ್ವಭೌಮಿಕ ಪ್ರಾದೇಶಿಕ ಅಖಂಡತಾಂ ವಿರುದ್ಧ ವಿಹಿತ ಆಕ್ರಮಣಾನ್ ಪ್ರತಿ ಭಾರತಸ್ಯ ಪ್ರತಿಜ್ಞಾ ಪುನಃ ಪ್ರತಿಪಾದಿತ. ಅಸೌ ಶಾಂತೇಃ ಸ್ಥೈರ್ಯಸ್ಯ ಚ ಪುನಃ ಸ್ಥಾಪನಾರ್ಥಂ ತನಾವಂ ನ್ಯೂನೀಕರ್ತುಂ ಸಂವಾದಂ ಪಾರಸ್ಪರಿಕ ಸಹಭಾಗಿತಾಂ ಚ ದೃಢಯಿತುಂ ಪುನರಾಪಿ ಆವಾಹನಂ ಅಕರೋತ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಅವದತ್ ಯತ್ ವಿಗತ ದ್ವಾದಶ ವರ್ಷೇಷು ದೇಶಸ್ಯ ಯೂನಾಂ ಮಹಿಳಾನಾಂ ಕೃಷಕಾಣಾಂ ಚ ಸಶಕ್ತೀಕರಣೆ ಸರ್ವಕಾರಃ ಕಿಮಪಿ ನ ಅತ್ಯಜತಿತಿ. ಸಾಮಾಜಿಕ ಪ್ರಸಾರ ಮಾಧ್ಯಮೆ ಶ್ರೀ ಮೋದಿ ಅವದತ್ ಯತ್ ಚತ್ವರಿಂಶದಧಿಕೈಕಶತಕೋಟಿ ನಾಗರಿಕಾಣಾಂ ಆಶೀರ್ವಚೋಭಿಃ ರಾಷ್ಟ್ರಪ್ರಥಮಸ್ಯ ಭಾವನೆಯಾ ಸಹ ಸರ್ವಕಾರಃ ವಿಶ್ವಾಸಾಯ ವಿಕಾಸಾಯ ಜನಕಲ್ಯಾಣಾಯ ಚ ಸಮರ್ಪಿತಃ ಅಸ್ತಿ. ಏತೇಷಾಂ ಅಥಕ ಪ್ರಯಾಸಾನಾಂ ಪರಿಣಾಮತಃ ಅದ್ಯ ದೇಶಃ ವೈಶ್ವಿಕ ಸ್ತರೆ ಮೂಲ ಸೌಕರ್ಯಾತ್ ಆರಭ್ಯ ಡಿಜಿಟಲ್ ಕ್ರಾಂತೀತಿ ಪರ್ಯಂತಂ ನೂತನಂ ಪರಿಚಯಂ ಅವಾಪ್ನೋತೀತಿ ಪ್ರಧಾನಮಂತ್ರಿ ಅವೋಚತ್. ವಿಕಸಿತ ಭಾರತಸ್ಯ ಸಂಕಲ್ಪಂ ಸಾಧಯಿತುಂ ಸರ್ವಕಾರಃ ಸೇವಾಯಃ ಸುಶಾಸನಸ್ಯ ಸಮೃದ್ಧೇಃ ಚ ಮಾರ್ಗೆ ಅವಿರಾಮಂ ಅಗ್ರೇಗಮಿಷ್ಯತೀತಿ ಶ್ರೀ ಮೋದಿ ಅಧೋರೇಖಿತವಾನ್. ಮಧ್ಯಪ್ರದೇಶಸ್ಯ ಇಂದೌರನಗರೆ ಬ್ರಿಕ್ಸ್ ಕೃಷಿ ಸಮ್ಮೇಳನಂ ಪ್ರಾರಬ್ಧಂ. ಸಮ್ಮೇಳನೇಸ್ಮಿನ್ ಬ್ರಾಜಿಲ್ ಇಂಡೋನೇಷ್ಯಾ ದಕ್ಷಿಣಾಫ್ರಿಕಾ ಸಂಯುಕ್ತ ಅರಬ್ ಅಮಿರಾತ್ ಅನ್ಯೇಭ್ಯಃ ಸದಸ್ಯ ರಾಷ್ಟ್ರೇಭ್ಯಃ ಪ್ರತಿನಿಧಯಃ ಸಹಭಾಗಿತ್ವಂ ಕುರ್ವಂತಿ. ಏಕವಿಂಶತಿ ದೇಶೇಭ್ಯಃ ಕೃಷಿಮಂತ್ರಿಣಃ ವರಿಷ್ಠಾಧಿಕಾರಿಣಃ ವಿಶೇಷಜ್ಞಾಶ್ಚ ಸಮಾವಿಷ್ಟಾಃ ಸಂತಿ. ಅದ್ಯ ಬಹೂನಿ ಸತ್ರಾಣಿ ಅತ್ರ ಸಮಾಯೋಜಿತಾನಿ ಸಂತಿ. ಯಥಾ ಖಾದ್ಯಸುರಕ್ಷಾ, ಕೃಷಿ ನವೋನ್ಮೇಷಃ, ಪರ್ಯಾವರಣಾನುಕೂಲಕೃಷಿಃ, ಕೃಷಿ ವಾಣಿಜ್ಯಂ, ಲಘು ಕೃಷಕಾಣಾಂ ಸಶಕ್ತೀಕರಣಂ ಇತ್ಯಾದಯಃ ವಿಷಯಃ ಅಪಿ ಅತ್ರ ಚರ್ಚಾರ್ಯಂತೆ. ಜೋಜೀಲಾ ಸುರಂಗ ಪರಿಯೋಜನೆಯ ಅದ್ಯ ಮಹತ್ವಪೂರ್ಣಃ ಕೀರ್ತಿಸ್ತಂಭಃ ಅಧಿಗತಃ. ಅನಯಾ ಸಫಲತಯಾ ಕಾಶ್ಮೀರೋಪತ್ಯಕಾಯಾಃ ಲದ್ದಾಖ ಪ್ರದೇಶಸ್ಯ ಚ ಮಧ್ಯೆ ಸರ್ವವಿಧ ಸಂಯೋಜನಸ್ಯ ದೀರ್ಘಕಾಲಿಕೋ ಸ್ವಪ್ನಃ ಪರಿಪೂರ್ಣತಾಂ ಪ್ರತಿ ಯಾಸ್ಯತಿ. ಮಾರ್ಗ ಪರಿವಹನ ರಾಜಮಾರ್ಗ ಮಂತ್ರಿ ನಿತಿನ್ ಗಡ್ಕರಿವರ್ಯಃ ಅದ್ಯ ಲದ್ದಾಖೆ ಮಿನಿಮಾರ್ಗ ಪ್ರದೇಶೇ ಮುಖ್ಯಸ್ಯ ಜೋಜೀಲಾ ಸುರಂಗಸ್ಯ ಅಂತಿಮಂ ಕಾರ್ಯಂ ಸಂಪಾದ್ಯ ಸಂಪನ್ನಂ ಕೃತವಾನ್. ಇದಂ ಐತಿಹಾಸಿಕಂ ಕ್ಷಣಂ ವಿದ್ಯತೆ ಇತಿ ವರ್ಣಯನ್ ಅಸೌ ಉಕ್ತವಾನ್ ಯತ್ ಏಷಃ ಸುರಂಗಃ ಕಾಶ್ಮೀರ ಲದ್ದಾಖಯೋರ್ಮಧ್ಯೆ ಯಾತಾಯಾತ ಸುವಿಧಾಂ ಸುನಿಶ್ಚೇಷ್ಯತಿ. ತೇನ ಏತದಪಿ ಉಕ್ತಂ ಯತ್ ಸುರಂಗಃ ಶ್ರೀನಗರ ಲೇಹ್ ನಗರಯೋರ್ಮಧ್ಯೆ ವರ್ಷಪರ್ಯಂತಂ ನಿರ್ಬಾಧ ಸಂಪರ್ಕಂ ಸಾಧಯಿಷ್ಯತಿ. ಸಾಮರಿಕ ಗತಿಶೀಲತಾಂ ಪರ್ಯಟನ ವಿಕಾಸಂ ಸ್ಥಾನೀಯ ಅರ್ಥವ್ಯವಸ್ಥಾಂ ಚ ಪ್ರವರ್ಧಯಿಷ್ಯತಿ. ಏಷಃ 0.15 ಕಿಲೋಮೀಟರ್ ದೀರ್ಘಃ ವರ್ತತೆ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೇ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಏರ್ ಚಲದೂರ್ಭಾಷೀಯತಂತ್ರಾಂಶೇಪಿ ಉಪಲಬ್ಧೋ ಭವಿಷ್ಯತಿ. ಪಾಕಿಸ್ತಾನ ಅಧಿಕೃತ ಕಾಶ್ಮೀರೆ ಪ್ರದರ್ಶನಕಾರಿಣಾಂ ಸುರಕ್ಷಾ ಸೇನಾಭಿಃ ಸಹ ಸಂಜಾತೇಷು ಸಂಘರ್ಷೇಷು 30+ ಜನಾಃ ಮೃತಾಃ, ಪ್ರಾಯಃ 200 ಜನಾಶ್ಚ ವ್ರಣಿತಾಃ ಅಭವನ್. ಭಾರತಂ ಸಂಯುಕ್ತ ರಾಷ್ಟ್ರಸಂಘೆ ಪಾಕಿಸ್ತಾನಸ್ಯ ಭಾರತಂ ಪ್ರತಿ ಚಿರಸ್ಥಾಯಿ ಶತ್ರುತ್ವಂ ಸಂವರ್ಧಯಿತುಂ ಧಾರ್ಮಿಕ ಕುಪರಿಭಾಷಾಯಾಃ ಉಪಯೋಗೇನ ನಾಗರಿಕಾಣಾಂ ಮಧ್ಯೆ ದ್ವೇಷ ಅಭಿವರ್ಧಾತ್ಮಿಕಸ್ಯ ಸಂಘಟಿತ ಕಮಾರ್ಗಸ್ಯ ಸಂಚಾಲನಂ ಕುರ್ವನ್ ಅಸ್ತಿ ಇತಿ ದೃಢತಯಾ ನಿಂದಾಂ ಅಕರೋತ್ ಸಂಯುಕ್ತರಾಷ್ಟ್ರಸಂಘಸ್ಯ ಸುರಕ್ಷಾ ಪರಿಷದಃ ಸತ್ರೇ ಭಾಷಮಾಣಃ ಸಂಯುಕ್ತರಾಷ್ಟ್ರಸಂಘೆ ಭಾರತಸ್ಯ ಸ್ಥಾಯಿ ಪ್ರತಿನಿಧಿಃ ಪರ್ವತಾಥೀನಿ ಹರೀಶಃ ಪಾಕಿಸ್ತಾನದೇಶಂ ಸ್ವಕ್ಷೇತ್ರಸ್ಯ ಅಂತಃ ಕಾರ್ಯಂ ಕುರ್ವಂತಿ ಉಗ್ರವಾದಿ ಸಂಘಟನಾನಿ ಫಿತ್ನಾ ಅಲ್ ಹಿಂದೂಸ್ತಾನ್ ಇತಿ ಲಕ್ಷ್ಯೀಕೃತ್ಯ ರಾಷ್ಟ್ರ ಪ್ರಾಯೋಜಿತ ದುಷ್ಪ್ರಚಾರಸ್ಯ ಪ್ರಚಾರಂ ಅಕರೋದಿತಿ ನಿಂದಾಂ ಅಕರೋತ್. ಇರಾನ್ ಇಸ್ರಾಯೇಲ್ ದೇಶಯೋರ್ಮಧ್ಯೆ ತೀವ್ರ ಯುದ್ಧಾನಂತರಂ ಸಂಜಾತೇನ ಯುದ್ಧವಿರಾಮೇಣ ಸಂಪೂರ್ಣೇ ಪಶ್ಚಿಮೇಷ್ಯಾ ದೇಶೆ ಚಿಂತಾಯಃ ಸ್ಥಿತಿಃ ದುರ್ಬಲಾ ದೃಶ್ಯತೆ. ಯದ್ಯಪಿ ಪ್ರತ್ಯಕ್ಷತಯಾ ಪ್ರಕ್ಷೇಪಾಸ್ತ್ರಾಣಾಂ ಆದಾನ ಪ್ರದಾನಾನಿ

ಸರ್ವಾತ್ಮಕಂ ಸಂಸ್ಕೃತಂ ರಕ್ಷಣೀಯಂ ಪ್ರಿಯೇ ಸ್ವಾಮೃತಂ ಸಂಸ್ಕೃತಂ ವ್ಯಾಕೃತಂ ಜ್ಯೋತಿಷಂ ಯೇನ ಶ್ರುತಿಮರ್ಜನಂ.